ವಶಂ ಒದಲ್ಲಿ ಪರಂಗಿ ಹಂಗದ್ರಿ ಹತ್ತಾರಿಪೋರಿ ಗುಯ್ಯ ಕನ್ನಾಯಿಸಿ ಒಬ್ಬಾಲ್ಯ ಮುಂಚೆ ಕೊತ್ತಿ ಬನಗಿ ಮಾಕಿದೆ ಒಟ್ಟಿಯಾಗ ಬಪ್ಪ ಹೋಲ್ಕಿ ಮುದ್ದು ಮುತ್ತಮ್ಮನ ಒದ್ದು ಗುಮ್ಮೆಂತ ಕಸೆ ಬೈರಿ ಸುರ ಮೀರ ಪೌರ ಅಂಬೋ ಗಾಂತಾಗಿ ಒಂಚರೋ ಮೀ ತಾನ್ ಜಕ್ಕೋ ಮೆಟ್ಟಿ ಸೊರ್ಪೇಲ ಮೀ ತಾನ್ ದಿಲ್ ಬತ್ತ ಮೀ ತಾಂ ಬಾರುವ ತೋಸಾದ ಶೀಗ ಹೋದುಳ್ಳಿ ದೀದಿ ಬೋಕಿರವ್ರೈತ ಬೋಗಿರವ್ರೈತೆ ಪುದೆತ್ತ ಕೆಸನ್ನ ತೋಕಿ ದುಗತ್ತ ಒತ್ತೆನ ಸಾಪಿ ಒತ್ತರು ಅಮೆ ತಾಸೇಸ ಬೋಲ್ತಾನೆ ಎಲ್ಲಿ ಹೋಗಾನ ಬಾಬಾ ಹೋಲ್ಕಿ ಮುದ್ದು ಮುತ್ತಮ್ಮನ ಒದ್ದು ಮೆಂತ ಕಸೆ ಬೈರಿ ಸುರ ಮೀರ ಪೌರ ಅಂಬೋ ಗಾಂತಾಗಿ ಒಂಚರೋ ಮೀ ತಾನ್ ಜಕ್ಕೋ ಮೆಟ್ಟಿ ಸೊರ್ಪೇಲ ಮೀ ತಾನ್ ದಿಲ್ ಬತ್ತ ಮೀ ತಾಂ ಬಾರುವ ತೋಸಾದ ಶೀಗ ಹೋದುಳ್ಳಿ ದೀದಿ ಬೋಕಿರವ್ರೈತ ಬೋಗಿರವ್ರೈತೆ ಪುದೆತ್ತ ಕೆಸನ್ನ ತೋಕಿ ದುಗತ್ತ ಒತ್ತೆನ ಸಾಪಿ ಒತ್ತರು ಅಮೆ ತಾಸೇಸ ಬೋಲ್ತಾನೆ ಎಲ್ಲಿ ಹೋಗಾನ.